0: ಸಂಚಾರಸ್ಥ
1: ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ ಅಂತ ಕಾರಣ